ಇಶಿಕ್ ಮಿನು ಮಿನು ಹಾಬಿ ಖುಷಿಕ್ಕಿ ಜಿಲ್ಲು ಜಿಲ್ಲು ಬೀಬಿ ಬಿಂದು ಹುಲ್ವಾ ರಿಂಗಿನ್ ಜಿನ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವಾ ಲೀ.